0: Love you, Monica. This song requested by Hamari Gujju Bhai Saumil Patel. 19 minutes past 4, you're listening to Dil Se, wishing you all a very good evening. This is Amreen Hasnat. All right, chalte hain next caller ki taraf. Fanisha Radio, aap on air hai, aapka naam? Hello? Fanisha Radio, aap on air hai, aapka naam? Please speak up, your call is connected. Nahi bolenge? Chalo, koi baat nahi. Theek hai, no problem. Is someone there? Hello? Fanisha Radio?
1: Can you hear me?
0: I can hear you now. Boliye. Kya naam hai aapka?
1: Mera naam Kaveri hai.
0: Kaveri, kaun si language ka gana request karengi?
1: Kannada song.
0: Kannada song. Kya naam hai aapke gaane ka?
1: Puti dare kannada nada lutta beko.
0: Wah ji wah. Ye to bahut hi fast ho gaya. Thoda slow motion mein phir se try kare.
1: Puti dare kannada nada lutta beko.
0: ಉಟ್ಟಿ ದರೆ
1: ಕನ್ನಡ ನಾಡಲ್ಲಿ ಹುಟ್ಟಬೇಕು.
0: ಓಕೆ,
1: ಡಾಕ್ಟರ್ ರಾಜ್ಕುಮಾರ್ ಸಾಂಗ್.
0: ಓಕೆ, ಲೆಟ್ ಮೀ ಸೀ ಇಫ್ ಐ ಕ್ಯಾನ್. ಓಕೆ, ಐ ಥಿಂಕ್ ಮುಜೆ ಮಿಲಾ ಹೇ, ಐ ಹೋಪ್ ಇಟ್ಸ್ ದ ರೈಟ್ ಒನ್. ಕಹಾ ಸೆ ಕಾಲ್ ಕರಿ ಆಪ್ ಹಮೇ?
1: ಡಾಲಸ್.
0: ಆಲ್ ರೈಟ್, ಹಿಯರ್ ಇಸ್ ಯುವರ್ ಸಾಂಗ್.